ಹರಿಗೆ ಮಿಂಗ್ಶೋಂದುನ ಹರಿಗುನ್ ಸತ್ತುನ ಕೃಷ್ಣನಾಮ್ ಶೋಲಸಿ ಗೋವಿಂದ ಶೋಲು ಗೋಪಾಲ ಹಾಯು ಮಹಾಕಿ ಮಖೋಂ ಮಖೋಂ ಥಂಬಾಲ್ದ ಚಂಗ್ಜಸಿ.

0: ꯈꯜꯒꯤ ꯅꯣꯡꯃꯩ ꯃꯔꯨ 46 ꯑꯦꯟꯇꯤ ꯔꯥꯏꯠ ꯁꯦꯜ 6 ꯌꯥꯎꯅ ꯑꯇꯩ ꯄꯣꯠꯂꯝ ꯀꯌꯥ ꯐꯪꯈꯤ ꯍꯥꯏꯅ ꯁꯤꯔꯣꯜꯁꯤꯅ ꯃꯈꯥ ꯇꯥꯔꯤ ꯄꯨꯂꯤꯁꯀꯤ ꯄꯥꯎ ꯑꯁꯤꯅ ꯍꯥꯏ ꯔꯥꯏꯖ ꯑꯁꯤꯗ ꯃꯤꯌꯥꯝꯗꯒꯤ ꯅꯝꯗꯨꯅ ꯁꯦꯜ ꯈꯥꯏꯕ ꯑꯃꯗꯤ ꯑꯇꯩ ꯑꯥꯏꯟꯅ ꯌꯥꯗꯕ ꯊꯕꯛ ꯊꯧꯔꯝꯁꯤꯡ ꯇꯧꯕꯗ ꯆꯦꯟꯅꯕ ꯃꯤꯑꯣꯏꯁꯤꯡ ꯐꯥꯒꯠꯄꯒꯤ ꯊꯕꯛꯁꯨ ꯂꯦꯞꯇꯅ ꯆꯠꯊꯔꯤ ꯉꯔꯥꯡ ꯑꯃꯗꯤ ꯊꯥ ꯑꯁꯤꯒꯤ 9ꯗ ꯆꯠꯊꯈꯤꯕ ꯑꯣꯄꯔꯦꯁꯟꯁꯤꯡꯗ ꯐꯥꯒꯠꯂꯕ ꯃꯤꯑꯣꯏꯁꯤꯡ ꯑꯗꯨꯗꯤ RPF PLA ꯁꯦꯜꯐ ꯁ꯭ꯇꯥꯏꯜ ꯀꯣꯔꯄꯣꯔꯦꯜ ꯑꯃ ꯀꯛꯆꯤꯡ ꯖꯤꯂꯥꯒꯤ ꯅꯣꯡꯖꯨꯕꯤ ꯆꯪꯐꯝꯗꯒꯤ ꯐꯥꯈꯤ ꯕꯤꯁꯅꯨꯄꯨꯔ ꯖꯤꯂꯥꯒꯤ ꯊꯝꯅꯥꯄꯣꯛꯄꯤ ꯃꯈꯥ ꯂꯩꯀꯥꯏꯗꯒꯤ KYKL ꯀꯥꯗꯔ ꯑꯃꯁꯨ ꯃꯍꯥꯛꯀꯤ ꯂꯩꯐꯝꯗꯒꯤ ꯃꯅꯤꯄꯨꯔ ꯄꯨꯂꯤꯁꯀꯤ ꯀꯥꯡꯕꯨꯅ ꯐꯥꯔꯦ ꯃꯣꯏꯔꯥꯡ ꯄꯨꯂꯤꯁ ꯁ꯭ꯇꯦꯁꯟꯒꯤ ꯃꯅꯨꯡ ꯆꯟꯅ ꯂꯩꯕ ꯉꯥꯡꯈꯂꯋꯥꯏ ꯑꯦꯔꯤꯌꯥꯗ ꯕꯤꯁꯅꯨꯄꯨꯔ ꯀꯃꯥꯟꯗꯣꯅ ꯆꯠꯊꯕ ꯑꯣꯄꯔꯦꯁꯟꯗ KCP ꯅꯣꯡꯗꯦꯟ ꯈꯣꯝꯕꯒꯤ ꯀꯥꯗꯔ ꯑꯅꯤ ꯐꯥꯒꯠꯈꯤ ꯐꯥꯔꯕ ꯃꯤꯑꯣꯏ ꯑꯅꯤ ꯑꯁꯤ ꯊꯥꯡꯒ ꯉꯥꯔꯥꯝ ꯑꯃꯗꯤ ꯏꯝꯐꯥꯜ ꯋꯦꯁ ꯖꯤꯂꯥꯒꯤ ꯂꯥꯡꯒꯣꯜ ꯅꯤꯡꯊꯧ ꯂꯩꯀꯥꯏꯗꯒꯤꯅꯤ ꯍꯥꯏꯔꯤ ꯑꯃꯔꯣꯝꯗ ꯖꯤꯔꯤꯕꯥꯝ ꯄꯨꯂꯤꯁꯅ NDPS ꯑꯦꯛꯀꯤ ꯃꯈꯥꯗ ꯄꯥꯟꯕ FIR ꯀꯦꯁ ꯑꯃꯒ ꯃꯔꯤ ꯂꯩꯅꯅ ꯆꯠꯊꯔꯛꯄ ꯏꯟꯚꯦꯁꯇꯤꯒꯦꯁꯟꯒꯤ ꯃꯇꯨꯡ ꯏꯟꯅ ꯖꯤꯔꯤꯕꯥꯝ ꯄꯨꯂꯤꯁ ꯁ꯭ꯇꯦꯁꯟꯒꯤ ꯀꯥꯡꯕꯨꯅ ꯅꯣꯡꯆꯨꯞ ꯕꯦꯡꯒꯣꯜꯒꯤ ꯃꯥꯜꯗꯥ ꯖꯤꯂꯥꯗꯒꯤ ꯃꯤꯑꯣꯏ ꯑꯃ ꯐꯥꯔꯦ ꯐꯥꯔꯕ ꯃꯤꯑꯣꯏ ꯑꯁꯤ ꯍꯧꯖꯤꯛ ꯖꯤꯔꯤꯕꯥꯝ ꯄꯨꯂꯤꯁ ꯁ꯭ꯇꯦꯁꯟꯗ ꯄꯨꯔꯛꯇꯨꯅ ꯃꯈꯥ ꯇꯥꯅ ꯋꯥꯍꯪ ꯄꯥꯎꯡ ꯆꯠꯊꯔꯤ ꯍꯥꯏꯔꯤ ꯏꯟꯗꯤꯌꯥ ꯃꯦꯇ꯭ꯔꯣꯂꯣꯖꯤꯀꯦꯜ ꯗꯤꯄꯥꯔꯠꯃꯦꯟ ꯏꯝꯐꯥꯜ ꯁꯦꯟꯇꯔꯅ ꯍꯥꯏꯔꯤ ꯔꯥꯏꯖ ꯑꯁꯤꯒꯤ ꯃꯐꯝ ꯑꯌꯥꯝꯕꯗ ꯉꯁꯤ ꯑꯀꯟꯕ ꯅꯣꯡꯆꯨꯔꯕ ꯌꯥꯏ ꯁꯦꯟꯇꯔ ꯑꯁꯤꯅ ꯄꯤꯕ ꯋꯦꯗꯔ ꯔꯤꯄꯣꯔꯠꯀꯤ ꯃꯇꯨꯡ ꯏꯟꯅ ꯔꯥꯏꯖ ꯑꯁꯤꯗ ꯂꯥꯛꯂꯤꯕ ꯅꯨꯃꯤꯠ ꯃꯔꯤꯅꯤ ꯑꯁꯤꯗ ꯑꯀꯟꯕ ꯅꯣꯡꯆꯨꯔꯕ ꯌꯥꯏ ꯖꯤꯂꯥ ꯈꯔꯗꯗꯤ ꯑꯣꯒꯁ 13 ꯑꯃꯗꯤ ꯑꯣꯒꯁ 12 ꯑꯁꯤ ꯅꯣꯡꯆꯨꯕꯒꯤ ꯋꯥꯔꯅꯤꯡ ꯄꯤꯗꯦ ꯑꯗꯨꯃꯛꯄꯨ ꯐꯦꯔꯖꯣꯜ ꯆꯨꯔꯆꯥꯟꯄꯨꯔ ꯅꯣꯅꯦ ꯖꯤꯔꯤꯕꯥꯝ ꯁꯦꯅꯥꯄꯇꯤ ꯑꯃꯁꯨꯡ ꯇꯃꯦꯡꯂꯣꯡ ꯖꯤꯂꯥꯗ ꯑꯣꯒꯁ 13 ꯐꯥꯎꯕ ꯂꯦꯞꯇꯅ ꯅꯣꯡꯆꯨꯔꯕ ꯌꯥꯏ ꯍꯥꯏꯔꯤ ꯃꯔꯛ ꯑꯁꯤꯗ ꯏꯟꯗꯤꯌꯥ ꯃꯦꯇ꯭ꯔꯣꯂꯣꯖꯤꯀꯦꯜ ꯗꯤꯄꯥꯔꯠꯃꯦꯟꯅ ꯍꯤꯃꯥꯆꯜ ꯄ꯭ꯔꯗꯦꯁ ꯅꯣꯡꯄꯣꯛ ꯊꯪꯕ ꯔꯥꯖꯁꯊꯥꯟ ꯎꯠꯇꯔꯥꯈꯟ ꯑꯃꯁꯨꯡ ꯅꯣꯡꯆꯨꯞ ꯊꯪꯕ ꯃꯩꯗ꯭ꯌ ꯄ꯭ꯔꯗꯦꯁꯇ ꯉꯁꯤ ꯑꯀꯟꯕ ꯅꯣꯡꯆꯨꯒꯅꯤ ꯍꯥꯏꯅ ꯑꯣꯔꯦꯟꯖ ꯑꯦꯂꯔꯠ ꯂꯥꯎꯊꯣꯛꯈ꯭ꯔꯦ ꯂꯥꯛꯂꯤꯕ ꯅꯨꯃꯤꯠ ꯏꯅꯤꯗꯅ ꯗꯦꯜꯂꯤ ꯍꯔꯤꯌꯥꯅꯥ ꯆꯥꯟꯗꯤꯒꯔ ꯑꯁꯥꯝ ꯃꯦꯘꯥꯂꯣꯏ ꯃꯩꯗ꯭ꯌ ꯄ꯭ꯔꯗꯦꯁ ꯖꯃꯨ ꯀꯥꯁꯃꯤꯔ ꯑꯃꯁꯨꯡ ꯂꯗꯥꯛꯇ ꯑꯀꯟꯕ ꯅꯣꯡꯆꯨꯒꯅꯤ ꯍꯥꯏꯔꯤ ꯄꯥꯎꯒꯤ ꯃꯔꯛꯇ ꯅꯥꯇꯦꯟꯕ ꯕ꯭ꯔꯦꯛ ꯑꯃ
1: ꯃꯤꯌꯥꯝꯗ ꯈꯪꯍꯟꯖꯕ ꯔꯤꯖꯅꯦꯜ ꯏꯟꯁꯇꯤꯇ꯭ꯌꯨꯠ ꯑꯣꯐ ꯃꯦꯗꯤꯀꯦꯜ ꯁꯥꯏꯟꯁꯦꯁ ꯔꯤꯝꯁ ꯏꯝꯐꯥꯜꯗ ꯅꯤꯡꯊꯧꯀꯥꯕ ꯈꯨꯗꯤꯡꯒꯤ ꯅꯨꯡꯊꯤꯜ ꯄꯨꯡ 2:30 ꯐꯥꯎꯕ ꯔꯦꯌꯔ ꯗꯤꯖꯤꯁ ꯑꯦꯟ ꯖꯦꯅꯦꯇꯤꯛꯁ OPD ꯐꯝꯕ ꯍꯧꯖꯔꯦ ꯖꯤꯟꯗ ꯁꯣꯏꯕ ꯂꯩꯕꯗꯒꯤ ꯍꯧꯔꯛꯄ ꯂꯩꯅꯥꯁꯤꯡ ꯄꯣꯛꯄꯗꯒꯤ ꯁꯣꯏꯔꯛꯄ ꯃꯄꯨꯡ ꯃꯔꯩ ꯐꯥꯔꯛꯄꯗ ꯊꯤꯟꯊꯕ ꯅꯠꯇ꯭ꯔꯒ ꯏꯃꯨꯡ ꯃꯅꯨꯡꯒꯤ ꯁꯨꯔꯣꯟꯗ ꯂꯧꯅꯕ ꯂꯩꯅꯥꯁꯤꯡ ꯂꯩ ꯍꯥꯏꯅꯆꯤꯡꯅꯕꯁꯤꯡꯕꯨ ꯈꯪꯗꯣꯛꯄ ꯒ꯭ꯌꯥꯟ ꯇꯥꯃꯤꯟꯅꯕ ꯑꯃꯗꯤ ꯇꯧꯐꯝ ꯊꯣꯛꯄ ꯊꯧꯔꯝꯁꯤꯡꯒꯤꯗꯃꯛ ꯃꯤꯌꯥꯝꯗ ꯂꯥꯛꯄꯤꯅꯕ ꯈꯪꯍꯟꯖꯔꯤ ꯃꯈꯥ ꯇꯥꯕ ꯑꯀꯨꯞꯄ ꯃꯔꯣꯜꯒꯤꯗꯃꯛ ꯔꯦꯌꯔ ꯗꯤꯖꯤꯁ ꯑꯦꯟ ꯖꯦꯅꯦꯇꯤꯛꯁ OPD ꯁꯦꯀꯦꯟ ꯐ꯭ꯂꯣꯔ ꯅ꯭ꯌꯨ OPD ꯕ꯭ꯂꯣꯛ ꯔꯤꯝꯁ ꯏꯝꯐꯥꯜꯗ ꯂꯥꯛꯄꯤꯅꯕ ꯅꯤꯡꯁꯤꯡꯖꯔꯤ
0: ꯇꯥꯕꯤꯔꯤꯕ ꯄꯥꯎ ꯑꯁꯤ ꯑꯀꯥꯁꯕꯥꯅꯤ ꯏꯝꯐꯥꯜꯗꯒꯤꯅꯤ ꯒ꯭ꯂꯥꯁꯒꯣꯗ ꯄꯥꯡꯊꯣꯛꯈꯤꯕ ꯀꯃꯟꯋꯦꯜꯠ ꯒꯦꯝꯁꯇ ꯃꯦꯗꯜ ꯐꯪꯂꯛꯈ꯭ꯔꯕ ꯁꯥꯟꯅꯔꯣꯏꯁꯤꯡꯒ ꯄ꯭ꯔꯙꯥꯟ ꯃꯟꯇ꯭ꯔꯤ ꯅꯔꯦꯟꯗ꯭ꯔ ꯃꯣꯗꯤꯒ ꯉꯔꯥꯡ ꯅ꯭ꯌꯨ ꯗꯦꯜꯂꯤꯗ ꯂꯩꯕ ꯄ꯭ꯔꯙꯥꯟ ꯃꯟꯇ꯭ꯔꯤꯒꯤ ꯔꯦꯁꯤꯗꯦꯟꯁꯇ ꯎꯅꯈ꯭ꯔꯦ ꯁꯣꯁꯤꯌꯦꯜ ꯃꯦꯗꯤꯌꯥꯗ ꯊꯥꯒꯠꯂꯛꯄ ꯚꯤꯗꯤꯑꯣ ꯃꯦꯁꯦꯖ ꯑꯃꯗ ꯄ꯭ꯔꯙꯥꯟ ꯃꯟꯇ꯭ꯔꯤꯅ ꯁꯥꯟꯅ ꯈꯣꯠꯅꯕꯒꯤ ꯂꯝꯗ ꯁꯔꯨꯛ ꯌꯥꯔꯤꯕ ꯁꯥꯟꯅꯔꯣꯏꯁꯤꯡꯅ ꯑꯃꯗꯤ ꯃꯤꯌꯥꯝꯅ ꯚꯥꯔꯠꯄꯨ ꯃꯇꯝ ꯄꯨꯝꯅꯃꯛꯇ ꯑꯋꯥꯡꯕ ꯊꯥꯛꯇ ꯊꯥꯡꯒꯠꯅꯕ ꯑꯥꯄꯤꯜ ꯇꯧꯈꯤ ꯁ꯭ꯔꯤ ꯃꯣꯗꯤꯅ ꯂꯥꯛꯀꯗꯧꯔꯤꯕ ꯑꯦꯁꯤꯌꯥꯟ ꯒꯦꯝꯁ ꯑꯃꯁꯨꯡ ꯑꯣꯂꯦꯝꯄꯤꯛꯇ ꯂꯩꯕꯥꯛ ꯑꯁꯤꯒ� ꯁꯥꯟꯅꯔꯣꯏꯁꯤꯡꯅ ꯑꯐꯕ ꯄꯥꯔꯐꯣꯔꯃꯦꯟꯁ ꯎꯠꯇꯨꯅ ꯚꯥꯔꯠꯀꯤ ꯃꯤꯡꯆꯠ ꯄꯨꯔꯛꯅꯕꯁꯨ ꯁꯥꯟꯅꯔꯣꯏꯁꯤꯡꯗ ꯄꯨꯛꯅꯤꯡ ꯊꯧꯒꯠꯈꯤ ꯊꯧꯔꯝ ꯑꯗꯨꯗ ꯀꯦꯟꯗ꯭ꯔꯒꯤ ꯌꯨꯠ ꯑꯦꯐꯤꯌꯔꯁ ꯑꯦꯟ ꯁ꯭ꯄꯣꯔꯠꯁ ꯃꯟꯇ꯭ꯔꯤ ꯃꯟꯁꯨꯛ ꯃꯟꯗꯥꯕꯤꯌꯥ ꯑꯃꯗꯤ ꯌꯨꯠ ꯑꯦꯐꯤꯌꯔꯁ ꯑꯦꯟ ꯁ꯭ꯄꯣꯔꯠꯁꯀꯤ ꯔꯥꯖ꯭ꯌ ꯃꯟꯇ꯭ꯔꯤ ꯔꯛꯁꯥ ꯅꯤꯛꯂꯤ ꯈꯔꯁꯦꯁꯨ ꯁꯔꯨꯛ ꯌꯥꯈꯤ ꯅꯤꯡꯁꯤꯡꯕ ꯌꯥꯏ ꯍꯟꯗꯛ ꯁ꯭ꯀꯣꯠꯂꯦꯟꯒꯤ ꯒ꯭ꯂꯥꯁꯒꯣꯗ ꯄꯥꯡꯊꯣꯛꯈꯤꯕ ꯀꯃꯟꯋꯦꯜꯠ ꯒꯦꯝꯁꯇ ꯚꯥꯔꯠꯅ ꯄꯨꯟꯅ ꯇꯛꯃꯥꯟ 93 ꯐꯪꯗꯨꯅ ꯃꯦꯗꯜ ꯇꯦꯂꯤꯒꯤ 4 ꯃꯐꯝ ꯀꯟꯕ ꯉꯝꯈꯤꯕꯅꯤ ꯇꯛꯃꯥꯟꯁꯤꯡ ꯑꯗꯨꯒꯤ ꯃꯅꯨꯡꯗ ꯁꯅꯥꯒꯤ ꯇꯛꯃꯥꯟ 13 ꯂꯨꯄꯥꯒꯤ 17 ꯑꯃꯗꯤ ꯁꯦꯟꯖꯦꯡꯒꯤ 7 ꯌꯥꯎꯔꯤ ꯂꯩꯕꯥꯛ ꯑꯁꯤꯒꯤ ꯅꯥꯒꯔꯤꯛꯁꯤꯡꯗ ꯃꯔꯩꯕꯥꯛꯅꯤꯡꯕꯒꯤ ꯋꯥꯈꯜꯂꯣꯟ ꯑꯄꯨꯟꯕꯒꯤ ꯁꯛꯇꯝ ꯑꯃꯁꯨꯡ ꯀꯂꯥ ꯁꯪꯁꯀ꯭ꯔꯤꯇꯤ ꯌꯣꯛꯈꯠꯅꯕꯒꯤ ꯄꯥꯟꯗꯝꯗ ꯂꯩꯕꯥꯛ ꯁꯤꯟꯕ ꯊꯨꯡꯕꯗ ꯍꯔ ꯘꯔ ꯇꯤꯔꯪꯒꯥ ꯀꯦꯝꯄꯦꯟ ꯄꯥꯡꯊꯣꯛꯂꯤ ꯀꯦꯝꯄꯦꯟ ꯑꯁꯤ ꯉꯔꯥꯡꯗꯒꯤ ꯍꯧꯗꯨꯅ ꯊꯥ ꯑꯁꯤꯒꯤ 13 ꯐꯥꯎꯕ ꯄꯥꯡꯊꯣꯛꯀꯅꯤ 2022ꯗꯒꯤ ꯍꯧꯈꯤꯕ ꯍꯔ ꯘꯔ ꯇꯤꯔꯪꯒꯥ ꯊꯧꯔꯝ ꯑꯁꯤ ꯂꯩꯕꯥꯛ ꯑꯁꯤꯒꯤ ꯈ꯭ꯋꯥꯏꯗꯒꯤ ꯆꯥꯎꯕ ꯃꯤꯌꯥꯝꯅ ꯁꯔꯨꯛ ꯌꯥꯕ ꯊꯧꯔꯝ ꯑꯃ ꯑꯣꯏꯔꯛꯂꯤ ꯊꯧꯔꯝ ꯑꯁꯤꯒꯤ ꯃꯅꯨꯡ ꯆꯟꯅ ꯖꯥꯇꯤꯒꯤ ꯐꯤꯔꯥꯜ ꯆꯤꯡꯈꯠꯄ ꯂꯩꯕꯥꯛꯅꯤꯡꯕꯒꯤ ꯊꯕꯛ ꯊꯧꯔꯝꯁꯤꯡ ꯖꯥꯇꯤꯒꯤ ꯑꯄꯨꯟꯕꯒꯤ ꯁꯛꯇꯝ ꯑꯃꯁꯨꯡ ꯀꯂꯥ ꯁꯪꯁꯀ꯭ꯔꯤꯇꯤꯒꯤ ꯊꯕꯛ ꯊꯧꯔꯝꯁꯤꯡꯗ ꯃꯤꯌꯥꯝꯅ ꯁꯔꯨꯛ ꯌꯥꯕ ꯌꯥꯎꯔꯤ ꯀꯨꯝꯁꯤ ꯆꯍꯤꯒꯤ ꯀꯦꯝꯄꯦꯟ ꯑꯁꯤ ꯖꯥꯇꯤꯒꯤ ꯏꯁꯩ ꯕꯟꯗꯦ ꯃꯥꯇꯔꯝꯅ ꯆꯍꯤ 150 ꯁꯨꯔꯛꯄꯒ ꯄꯨꯟꯕꯅ ꯍꯦꯟꯅ ꯃꯔꯨꯑꯣꯏꯕ ꯊꯧꯔꯝ ꯑꯣꯏꯅ ꯄꯥꯡꯊꯣꯛꯂꯤ ꯄꯥꯂꯟ ꯊꯧꯔꯝ ꯑꯁꯤꯒꯤ ꯃꯅꯨꯡ ꯆꯟꯅ ꯂꯩꯕꯥꯛ ꯁꯤꯟꯕ ꯊꯨꯡꯕꯗ ꯃꯤꯌꯥꯝ ꯄꯨꯟꯅ ꯕꯟꯗꯦ ꯃꯥꯇꯔꯝ ꯏꯁꯩ ꯁꯛꯃꯤꯟꯅꯕꯒꯤ ꯊꯧꯔꯝꯁꯤꯡ ꯄꯥꯡꯊꯣꯛꯀꯅꯤ ꯅ꯭ꯌꯨ ꯗꯦꯜꯂꯤꯒꯤ ꯃꯥꯜꯕꯤꯌꯥ ꯅꯒꯔꯗ ꯉꯔꯥꯡ ꯄꯥꯡꯊꯣꯛꯄ ꯊꯧꯔꯝ ꯑꯃꯗ ꯂꯣꯛ ꯁꯚꯥ MP ꯕꯟꯁꯨꯔꯤ ꯁ꯭ꯋꯔꯥꯖꯅ ꯄꯟꯗꯤꯠ ꯃꯗꯟ ꯃꯣꯍꯟ ꯃꯥꯜꯕꯤꯌꯥꯒꯤ ꯅꯤꯡꯁꯤꯡ ꯈꯨꯕꯝꯗ ꯂꯩꯀꯠꯈꯤ ꯇꯨꯡꯗ ꯄꯤꯂꯟꯖꯤ ꯈꯨꯡꯒꯪꯗꯒꯤ ꯒ꯭ꯔꯦꯇꯔ ꯀꯩꯂꯥꯁ ꯐꯥꯎꯕ ꯇꯤꯔꯪꯒꯥ ꯌꯥꯇ꯭ꯔꯥ ꯑꯃꯁꯨ ꯂꯝꯊꯥꯈꯤ ꯃꯍꯥꯛꯅ ꯍꯥꯏ ꯕꯤ ꯖꯦ ꯄꯤꯅ ꯁꯤꯟꯗꯨꯅ ꯉꯔꯥꯡꯗꯒꯤ ꯆꯌꯣꯜ ꯑꯃ ꯆꯨꯞꯅ ದೋಲ್ಗಿ ಕಾರ್ಯಕರ್ತಾಸಿಂಗ್ನ ಲೈಬ ಆಸಿಗಿ ಥೌನಾ ಫರಬ ಮರೇಬಾಕಿದಮಕ್ ಥವಾಯ್ನ ಪೊಂಥಾ ಪಿಖ್ರಬ ಅಥೌಬಸಿಂಗಿ ಖುಬಮ್ದ ಸತ್ತುನ ಇಕೈ ಖುಮ್ನಬ ಉತ್ಪಗಿ ಥರುಮ್ಸಿಂಗ್ ಪಾಂಗ್ಥೋಕನಿ. ಗಸಿ ಫೊಂಗ್ಬ ಪಾವ್ಸೆಸಿಂಗಿ ಮರುವೆಬ ಪಾವ್ಸಿಂಗಿದಮಕ್ ಹೌಜಿಗ್ ವೈಖೋಮ್ ಚಿತ್ರಧನಿ ಲೈರೆ. ಚಿತ್ರಧನಿ
2: ಥಗಚರಿಂಗಂಥೋಯ್ ಮುಖ್ಯಮಂತ್ರಿ ಯುಮ್ನಾಮ್ ಖೇಮಚಾನ ಹರ್ ಘರ್ ತಿರಂಗ ಕ್ಯಾಂಪೇನ್ ಹೌದಕ್ಕಿಬ ಎನ್ ಆರ್ ಸಿ ಅಮಸುಂಗ್ ಸೆನ್ಸಸ್ಗೆ ಖೊಂಜಂಗಿ ಪಾವ್ ಅಮದಿ ನ್ಯಾಷನಲ್ ಹೈವೇದ ಪಂದುನ ಲೈರಿಬ ಟ್ರಕ್ಸಿಂಗಿ ಮತಾಂಗ್ದ ಫೊಂಗ್ಬ ಪಾವ್ನ ಗಸಿ ಫೊಂಗ್ಬ ಪಾವ್ಚಿಸಿಂಗಿ ಮರುವೆಬ ಪಾವ್ಸಿಂಗ್ ಒಯ್ರೆ. ಚೀಫ್ ಮಿನಿಸ್ಟರ್ ಖೇಮಚಾನ ಹರ್ ಘರ್ ತಿರಂಗ ಕ್ಯಾಂಪೇನ್ ಹೌದಕ್ರೆ ಹೈಬಸಿನ ಸನಾ ಲೈಬಾಕಿ ಅಹಾನ್ಬ ಹೆಡ್ಲೈನ್ ತೌರಿ. ಕಾಂಗ್ಪೋಪಿ ಚಟ್ಪದ ಮಿಪಾಯ್ನಿಂಗಾಯ್ ಒಯ್ದ್ರೆ ಕನಾನಸು ಥೆಂಗ್ನಿಂಗ್ಬ ಫಾಹೌದೆ ಖೇಮಚಾನ್ ಹೈಬಸಿನ ಸಬ್ ಹೆಡ್ಲೈನ್ ಒಯ್ನ ಪೀರಿ. ಮಣಿಪುರದ ಅಮತ್ತ ಒಯ್ಬ ಶಾಂತಿ ಪುರಕ್ಪ ಅಮದಿ ಚೌಖಟ್ಮಿನನಬ ಸಿ ಎಂ ಖೇಮಚಾನ ಫುಂಗ್ದೋಕ್ರೆ ಹೈಬಸಿನ ಮಣಿಪುರ್ ಮೇಲ್ಗಿ ಅಹಾನ್ಬ ಹೆಡ್ಲೈನ್ ತೌರಿ. ಅಪುನ್ಬಗಿ ಸಕ್ತಂ ಸಾಗತ್ಲಂಬ ಮಾವ್ ಅಮಸುಂಗ್ ಲಿಯಾಂಗ್ಮೈ ಕೈಥೆಲ್ ಫಂಕಿದ್ರಿಬ ಸಿ ಲಾ ಅಂಡ್ ಆರ್ಡರ್ ಫಗಲಕ್ಪಗಿ ಖುದಮ್ಲ ಹೈಬಸಿನ ಹುಯಲನ್ಪಾವ್ಗೆ ಎಕ್ಸ್ಕ್ಲೂಸಿವ್ ಒಯ್ನ ಅಹಾನ್ಬ ಹೆಡ್ಲೈನ್ದ ಫೋಂಗ್ಲೆ. ಜೆ ಎಫ್ ದಿನ ಸೆನ್ಸಸ್ ಬಾಯ್ಕೋಟ್ ತೌಕ್ರೆ ಖೊಂಗ್ಜಂಗ್ ಜಂಗ್ಸಿಲ್ಲಗನಿ ಲೌಥೋಕ್ರೆ ಹಾಯ್ನ ಪೊಕ್ನ ಫೊಂಗಿ ಅಹಾನ್ಬ ಹೆಡ್ಲೈನ್ ತೌರಿ. ಸಿಟ್ ಇನ್ ಪ್ರೊಟೆಸ್ಟ್ ತರಗನಿ ನುಮಿದಾಂಗ್ ಮೈರ ರೆಲಿ ಚಟ್ಪಿಯು ಹೈಬಸಿನ ಸಬ್ ಹೆಡ್ಲೈನ್ ಒಯ್ನ ಪೀರಿ. ಸಂಗಾಯ್ ಎಕ್ಸ್ಪ್ರೆಸ್ ಮಣಿಪುರಿ ಎಡಿಷನ್ದ ಪಲ್ಲಿಬ ಟ್ರಕ್ ಪುಮ್ನಮಕ್ ಪುಸಿಲಕ್ನಬ ಸಿ ಎಂದ ತಕ್ಸನ್ಕ್ರೆ ಹಾಯ್ನ ಅಹಾನ್ಬ ಹೆಡ್ಲೈನ್ ತೌರಿ. ಖೊಂಗ್ಸಾಂಗ್ದಗಿ ಪೋಟ್ ಚಿಂಗ್ಲಿಬ ಟ್ರಕ್ಸಿಂಗ್ ಸಿ ಆರ್ ಪಿ ಎಫ್ನ ಪುಬಿಯು ಯಾದ್ರೆ ಹೈಬಸಿನ ಸಬ್ ಹೆಡ್ಲೈನ್ ಒಯ್ನ ಪೀರಿ. ಹಿಲ್ಸ್ ಹೊರ್ನ್ಬಿಲ್ ಎಕ್ಸ್ಪ್ರೆಸ್ದ ಸೇನಾಪತಿ ಡಿಸ್ಟ್ರಿಕ್ಟ ಕುಕಿ ಸಿಂಗ್ ಚಟ್ಪ ನಗಾಸಿಂಗ್ ಥಿಂಜಿನ್ಕ್ರೆ ಹಾಯ್ನ ಅಹಾನ್ಬ ಹೆಡ್ಲೈನ್ ತೌರಿ. ಕಾನ್ಫ್ಯೂ ಮೇಲ್ದ ತಮೆಂಗ್ಲೋಂಗ್ ಜಿಲ್ಲಾದ ವೊಲಂಟರಿ ಬ್ಲಡ್ ಡೊನೇಷನ್ ಹೇನ ತೊರಕ್ನಬ ಎಂಒಯು ಅಮ ಐ ಆರ್ ಸಿ ಎಸ್ ತಮೆಂಗ್ಲೋಂಗ್ ಬ್ರಾಂಚ್ ಎನ್ ಸಿ ಸಿ ತಮೆಂಗ್ಲೋಂಗ್ ಕಾಲೇಜ್ ಅಮದಿ ತಮೆಂಗ್ಲೋಂಗ್ಗೆ ಸ್ಕೌಟ್ಸ್ ಅಂಡ್ ಗಾರ್ಡ್ಸ್ಕ ಸೈನ್ ತೊಗೊಂಡ್ರೆ ಹಾಯ್ನ ಅಹಾನ್ಬ ಹೆಡ್ಲೈನ್ ತೌರಿ. ತಮೆಂಗ್ಲೋಂಗ್ ಟೈಮ್ಸ್ದ ನೊನೆ ಜಿಲ್ಲಾದ ಸ್ವೈನ್ ಫ್ಲೂ ಡಿಟೆಕ್ಟ್ ತೌರೆ ಮಿಯಾಮ್ದ ಅಡ್ವೈಸರಿ ಥೋಕ್ರೆ ಹಾಯ್ನ ಅಹಾನ್ಬ ಲಮಾಯ್ದ ಫೋಂಗ್ಲಿ. ಸಂಗಾಯ್ ಎಕ್ಸ್ಪ್ರೆಸ್ ಇಂಗ್ಲಿಷ್ ಎಡಿಷನ್ದ ಸೆಪರೇಟ್ ಅಡ್ಮಿನಿಸ್ಟ್ರೇಷನ್ ಡಿಮಾಂಡ್ ಅದುಮಕ್ ತೌಕಿಗನಿ ಹೈಬಕುಕಿ ಇನ್ ಪಿ ಮಣಿಪುರ್ಗೆ ವಾಫಂ ಅಹಾನ್ಬ ಲಮಾಯ್ದ ಫೋಂಗ್ಲಿ. ಪೀಪಲ್ಸ್ ಕ್ರೋನಿಕಲ್ದ ಸರ್ಕಾರ ವರಿ ಸಾನಬಗಿ ಅಕಕ್ನಬ ಮತಂ ಲೇಪ್ತ್ರಿ ಹೈಬ ಯುನೈಟೆಡ್ ನಾಗಾ ಕೌನ್ಸಿಲ್ಗೆ ವಾಫಂ ಅನಿಶುಭ ಹೆಡ್ಲೈನ್ ತೌರಿ. ಗಾಂಧೋಯ್
0: ಥಗಚರಿ ಚಿತ್ರಧನಿ ಅರೋಯ್ಬದ ಮರೋಯ್ಬ ಪಾವ್ ಅಮುಖನ್ನ. ರಾಜ್ಯ ಪೊಲೀಸ್ನ ಸಿಂಧುನ ಹರ್ ಘರ್ ತಿರಂಗ ಕ್ಯಾಂಪೇನ್ ಹೌಜಿಕ್ ಇಂಫಾಲ್ ಈಸ್ಟ್ ಜಿಲ್ಲಾಗಿ ಹಪ್ತಾ ಕಾಂಗ್ಜೈಬುಂಗ್ದ ಪಾಂಗ್ಥೋಕ್ಲಿ. ಸೆಕ್ಯೂರಿಟಿ ಫೋರ್ಸ್ನ ತೊಂಗಾನ್ ತೊಂಗಾನ್ಬ ಮಫಂಸಿಂಗ್ದಗಿ ಖುಸು ಖುಲಾಯ್ ಕೆಯ ಫಾಗತ್ಲೆ, ಮಿಯಾಮ್ದಗಿ ನಮ್ದುನ ಸೆಲ್ ಖಾಯ್ಬದ ಸೆನಬ ಮಿಯೋ ಕೆಯಸು ಫಾಗತ್ಲೆ ಅಮಸುಂಗ್ ಕಾಮನ್ವೆಲ್ತ್ ಗೇಮ್ಸ್ದ ಮೆಡಲ್ ಫಂಗ್ಲಕ್ರಬ ಸಾನಾರುಯ್ಸಿಂಗ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಗೆ ಉನಖ್ರೆ ಪಾವ್ ಲೊಯ್ಜರೆ.
3: ಆಕಾಶವಾಣಿ ಇಂಫಾಲ್ದಗಿನಿ. ಹೌಜಿಕ್ ತಾಬೀರಸಿ ನಿಂಗೊಂಬಂ ರೋಬಿನ್ ಕುಮಾರ್ ಸಿಂಗ್ನ ಸಪ್ಪನ್ನೋತ್ತ ಗೌರಂಗ ಅವತಾರ್.

ಹೊಂದೋಗ್ತಾನೆ ಇತ್ತಂತ ಚಾಕ್ಜಬ ಖಂಗ್ನೆ ಖಂಗ್ನಸು ತಾಜಾ ನಿಂಗ್ಲಿ ಬೋ ಹೈ ಅದುಪು ಹಾಯ್ರೋ ಯಾವ್ನ ಚಾಖನ್ಗೆ ಮತಾಗುಂ ಹಾಯ್ದವಸು ಯಾವ್ದವನತ್ತೆ ಮಥಂದಸು ಫಂಗ್ಸರಿ ವೈಸೆಯಸಿ ಮಸಿಬು ಕೌಬರ ನುಂಗ್ಶಿಬ ಸೈಸಿಗಿ ಸೈಸಕ್ಪ ವಾ ಎಜೆ ಮೈಸಾಮ್ ಅಮಸುಂ ಲಿಂದಾ ಥಾಂಗ್ಜಂ ಸೈಸಿಗಿ ಸೈರೇಂಗ್ಬ ಅಬುಂಗ್ವಾಯ್ ಸೈರಾಂಗ್ಬ ತೋನಿ ಅಹೈಬಂ ಸೈಸಿಬು ಖೊಯ್ದಾಜೈ ಹಾಯ್ದುನ ಖನ್ಬಿರತ್ಲಿಬ ಮರುಪ್ಸಿಂದಿ ತೆಂಥಾದಗಿ ಸನಾಥೋಯುಂ ನಾಂ ಹಾಯ್ದುನ ಅಹಾಂಬ ಮಕ್ತದ ಇವಿರ ಈ ಲೋಯ್ನನ ಇಮಾನಬ ಖರಸು ಹಾಪ್ಚಗೆ ಹಾಯ್ದುನ ಹಾಪಿರ ಈ ಮದುದಿ ವಿಕಾಸ್ ರಾಹುಲ್ ಮೈಬಂ ಮಾಲೆಮ್ ಥೋಯ್ಬ ಬ್ರೇನಿ ಅನಿಲ್ ಕೋರೌ ಬೋರಿಸ್ ಸಂದಾಮ್ ಥೋಯ್ಬ ಮೊನ್ಮೊನ್ಬ ಕೆನಿಬರ್ ಇಜೌ ಲೈಬಾಕ್ ಮಚ ನಿಂಥೌ ಕಾಬ ನುಮಿತ್ತ ಸೋಜನ ಥಾಬಿರ ಉ ಅಸುಮ್ನಸು ಇವಿರೆ ಮರುಕ್ಕೆ ಸೈ ಲಾಂಥೋಕ್ಚರಿ.

ಆಕಾಶವಾಣಿ ಇಂಫಾಲ್ ಹೌಸಿಂಗ್ ನುಂಠಿಲ್ಗಿ ಪುಂಗ್ ಅನಿ ಮಿನಿಟ್ ತರಾಮಂಗ ಚಲಕ್ಪ ಲೋಯ್ನನ ಮಿಕು ಖರಗಿ ಮತುಂಗ್ದ ದೆಲ್ಲಿದಗಿ ರಿಲೇದ ದೋಪೆಹರ್ ಸಮಾಚಾರ್ ಫಂಗ್ಬಿರಗನಿ.